ಕಮರ್ದನು ಕಾರಣ ಏಕಚ ಹೇ ಐ ಕಮರ್ದನು ಕಾರಣ ಏಕಚ ಕಟ್ಯಾಳ ಸಾಸು ನಾ ಸಾಸು ಕಟ್ಯಾಳ ಸಾ